0: Tungan-tungan ba si sikpasing dagi lakot siya ba matamisay? Matang-matang oy na, tangkagasigi oy na, tabire.
1: Iramdam iray chagini khanna naha ahan khaidana matam matam gi thoknarappa miyoi kya ngasi ekhuina thingari
2: makhal makhal gi election lakpada anuba ariba candidate sing changyeng gi damak tholuktuna leibak sembada achuba saru gyana bohonari
1: micham ekhoi mayamna su makhoi bukanano kari thabak tokhrabage aduga kari kari taurakani haibasidi khangningli
2: lakaduri ba manipur gi election da candidate ubiningli ba singi wakhalun phongdok chanaba amadi ಮಿಯಾಮದ ಮಸಕ್ ತಕ್ಚನಬ ಮಿನಿಟ್ ಅಹುಂದಗಿ ಮಂಗ ಫೌವ ರೇಡಿಯೋಗಿ ಕುತಾಂಗದ ಸಂದೋಕ್ನಬ ಮತಂ ಥಮ್ಜರಿ
1: ಸ್ಪಾನ್ಸರ್ ತೌದುನ ಸಂದೋಕ್ಚಗದಬ ಥೌರಂಸಿಗಿದಮಕ್ ಆಕಾಶವಾಣಿ ಇಂಫಾಲ್ಕಿ ಕಮರ್ಷಿಯಲ್ ಸೆಕ್ಷನ್ದ ತಾನಬಿಯು

ಕುರಳ್ಗೆ ಅರವಿ ರತಾವಿರಸಿ ರಿಪೋರ್ಟರ್ ಫಿಲಂ ಸಿದಗಿ ಹಮೋಮ್ ಸದಾನಂದಗಿ ಸಹೇಕ್ತ ಸಸಿಂದ್ರ ಥೋಕ್ಸಮ್ನ ಸೇರೆಂಬ ಓ ಗೀತ್ ಅಮರಿ ತೋಂಬ ಥಾಂಗ್ಸಮ್ನ ಸೇರಾಂಗ್ ಬಿಷಯ.